0: on an amos yet na jiske do
1: na kwentu man hita sam so de ye ka no nyonim
2: ye ka we di shemo kran ye ka we di timofo ye kodu na enframa ye ko shea ye no agenya me ofata so ti ye ho na so express ye free sa toiletry num na se masi ship na capsize nipa 4000 and a wash ship ye ye ship no ye timi yi nipa 25 akwentu fo
1: me guess e beti e munsem ni bi e de tu ye hofo onua hintasem ya sesem ahyemu nkyene ye de bro kweseda enwumre bia 6:30 pm sharp e wo onua 95.1 fm bidin e de samsem de boni onua hintasem ye dwene ho pm sharp.